ಕೇಕ್ ಸಣ್ಣ ಪುಸ್ತಕ ತಣ್ಣ ಪುಸ್ತಕ ತಗ ದಿಕ್ಕ ಗಡಗ ತಿನ್ನಾಗಿರ್ತದೋಂ ಕೇಕ್ ಸಣ್ಣ ಪುಸ್ತಕ ತಣ್ಣ ಪುಸ್ತಕ ತಗ ದಿಕ್ಕ ಗಡಗ ತಿನ್ನಾಗಿರ್ತದೋಂ ತಾ ಕೇಕ್ ಸಣ್ಣ ಪುಸ್ತಕ ತಿನ್ನಾಗಿರ್ತದೋಂ ಕೇಕ್ ಸಣ್ಣ ಪುಸ್ತಕ ತಿನ್ನಾಗಿರ್ತದೋಂ ತತ್ ನಿತ್ತ ಜಂ ತದಿಕ್ಕಿನ

ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಕಡಿಮೆ ಕಡ